ತ್ರಯಸ್ತ್ರಿಗುಂಸಚ್ಚ ಚತ್ರಯಸ್ತ್ರಿಗುಂಸನ್ ಮೇ ಮೇ ತ್ರಯಸ್ತ್ರಿಗುಂಸಚ್ಚ ತ್ರಯಸ್ತ್ರಿಗುಂಸಚ್ಚ ಚತ್ರಯಸ್ತ್ರಿಗುಂಸ ತ್ರಯಸ್ತ್ರಿಗುಂಸಚ್ಚ ಮೇ ಮೇ ಚತ್ರಯಸ್ತ್ರಿಗುಂಸ

ಕರುಣಾಂ ಸಕಲಮುಮೆ ಆನರೂಪಂ ಜೀವ ಪರಭೇದಮಿಲಾದಾನರೂಪಂ ಚಿತ್ತಮುಗಲ್ಯವಯುಮಿಲಾದಾನರೂಪಂ ಮೇಘಮನಾಮಾವಿರದಾಮರೂಪಂ ಮಿಗುಪರಮಾದ್ವೈತಮದಾಮರೂಪಂ ಓವಲಿಲಾ ಚಿನ್ಮಯಮಾಮರೂಪಂ ಓರ್ವಡಿವಾಯುಳ್ಳರುವಾಮನರೂಪಂ ಪಾವನಮಾಮಾನರು ಕಯರೇ ಇಲ್ಲೈ.